0: ಜನಪ್ರಿಯ ಸಂಗೀತಮಯ ಹೋರಾವ ಸಂದತ್ತಾರು ಎಫ್ಎಂ ತರಂಗಮಾಲಾ ಅನುದಕ ದಶಮ ತುನೌಸಿ ಗುವನಿ ಅದ 2026 ವಸರೇ ವಿಸಕ್ ಮಾಸೆ 28 ವೆನಿದ ಬೃಹಸ್ಪತಿಯಿಂದ ಮೇವರ ಶ್ರೀಲಂಕಾವೇ ಜಾತಿಕ ವಿಸಕ್ ದಿನ ಎನ್ನುತ್ತಾ ವಿಸಕ್ ಪೋಯ ದಿನ ಮೇ 30 ವೆನಿದ ಪುರಪಸಲ ಸುಖ ಪೋಯ ದಾಟೆ ದಾಗೆ ತಿಬೆನವ ಜಾತ್ಯಂತರ ಬೌದ್ಧ ಸಮ್ಮೇಳನಕ್ಕೆ ಅನುವ ಮೇ ಪಲವಿಂದ ವಿಸಕ್ ಪೋಯ ಇದಿ ತಿಬೆನ ಎಹೆ ತ್ರೈನಾಯಕ ಮಹಾನಾಯಕ ಸ್ವಾಮಿನ್ ವಹನ್ಸೇಲಾ ಎಂಬ ದಿನೇ ವಿಸನ್ನಕತಟ ಗೆಲಪೆನ್ನೇ ನೆತಿ ಬೆವಿನ್ ಮೈ 30 ವೆನಿದಾಟ ಎಮ ಉತ್ಸವೇ ಉದಾಗನ್ನ ಲೆಸ ಇಲ್ಲೀಮ್ ಕರ ತಿಬನ ಕೆಸೆ ವೆತತ್ ಅಪಿ ವಿಸಕ್ ಪೋವೆಲ್ ದೆಕಕ್ ಸೆಮರೀಮ ಸಿದು ಕರ ಅಪ ಬುದುಪಿಯಾನನ್ಗೆ ಇಪದೀಮ ಬುದ್ಧತ್ವಟ ಪತ್ತೀಮ ಸಹ ಪಿರ್ನನ್ ಪ್ಯಾಮ ಎನ ತೆಮಗುಳ ಸಿಹಿಪತ್ ಕರಮಿನ್ ವಿಸಕ್ ಪೋಹೋ ದಿನ ವೆನಿವೆನ್ ಪ್ರತಿಪತ್ತಿ ಹಾ ಆಮಿಸ ಪೂಜಾವಲಿನ್ ಶ್ರೀಲಂಕಾವ ಎದುರು ಲೋಕೇ ಜೀವತ್ವನ ಬೌದ್ಧ ಜನತಾವ ಇಹಲಿನ್ ಸಮರೀಮಟ ಕಟಿಯುತು ಯೋದಾಗಿನ ತಿಬೆನವ ತಿಂದ್ಯಾಬರ್ ಸನ್ನನಿ ಮೇ ಪಿನ್ವಂತ ಮಾಸೇ ಯುದಾಗಿನ ತಿಬಿನ ವೆಸಾಕ್ ಪೋ ದಿನೇಟ ದಿನ ಕೀಪಿಯಕಟ ಪೆರ ಸಂದ ತರತುಲಿಂ ಒಬ್ಬ ಹಾಮುವನ ಮಮ ಧರ್ಮಪಾಲ ಕೊಡಿಕಾರಗಿ ಸುಪ್ರದು ಸೇನೆಹಸಿಂ ಯುತು ಪಿಲಿಗಾನ್ನ ಒಬ್ಬ ಆಯುಬೋವನ್
1: ಮಮ ಗ್ರಾಮಿನಿ ನಾರನ್ ಪನಹಾವ